0: ಶೀಘ್ರಂ ಸ್ವಂ ದಿಶಶ್ಚಾನವಲೋಕಯನ್. ಧ್ಯಾನ ಮೇ ಕೈಸೆ ಬೈಠೆ, ಮೆಡಿಟೇಷನ್ ಕೈಸೆ ಕರೆ, ಇಸಿ ಕೋ ಸಮಝಾ ರಹೆ ಹೈ ಕೃಷ್ಣ. ವೋ ಕಹತೆ ಹೈ ಕಿ ಅಪ್ನೆ ಶರೀರ ಸಿರ್ ಔರ್ ಗಲೆ ಕೋ ಸಮಾನ್ ಏವಂ ಅಚಲ್ ಧಾರಣ ಕರ್ಕೆ ಔರ್ ಸ್ಥಿರ ಹೋಕರ್ ಅಪ್ನೀ ನಾಕ್ ಕೆ ಆಗೆ ಕೆ ಹಿಸ್ಸೆ ಪರ್ ದೃಷ್ಟಿ ಜಮಾಕರ್ ಅನ್ಯ ದಿಶಾಓಂ ಕೋ ನ ದೇಖ್ತೆ ಹುಯೆ ಬೈಠನಾ ಹೈ. ಔರ್ ಬೈಠೆ ಹುಯೆ ಆಪ್ಕಾ ಸಿರ್, ಗಲಾ ಔರ್ ಶರೀರ ಕಾ ಬಾಕಿ ಹಿಸ್ಸಾ ಏಕದಮ್ ಸೀಧಾ ಹೋನಾ ಚಾಹಿಯೆ. ಶರೀರ ಕೆ ಸ್ಥಿರತಾ ಕೆ ಬಾದ್ ಮನ್ ಕೋ ಸ್ಥಿರ ಕರ್ನೆ ಕೆ ಲಿಯೆ ಆಂಖೆ ನಾಕ್ ಕೆ ಆಗೆ ವಾಲೆ ಹಿಸ್ಸೆ ಪರ್ ರಖೆ ತಾಕಿ ಔರ್ ಕುಛ್ ದಿಖಾಯಿ ನ ದೇ. ಐಸಾ ಕರ್ಕೆ ಅಪ್ನೆ ಮನ್ ಕೋ ಆಪ್ ನಿಯಂತ್ರಿತ ಕರ್ ಸಕ್ತೆ ಹೈನ್, ಧ್ಯಾನ್ ಕರ್ ಸಕ್ತೆ ಹೈನ್.
1: ಆದರಣ ಶ್ರೋತಾ, ಆಜಕೋ ಲಾಗಿ ಕಾರ್ಯಕ್ರಮ ಶ್ರೀಮದ್ ಭಗವದ್ ಗೀತಾ ಗೀತಾ ಜ್ಞಾನ ಎತ್ತಿನೆ. ನಮಸ್ತೆ.
2: ಮನಮ ಶಾಂತಿ ಜೀವನ್ಮ ಜ್ಯೋತಿ.